ಓಮನ ಚತುರಂಗ ಸಾಂಗನ ಚಾಲುವಿನ ಮೇ ಕಚ್ಚುವೇ ಊಟ ಸದಾಯೋ ನಂಗ ಹರ್ಗೆ ಶಾಂತ ಪ್ರಪೀತಮ ಪ್ರಭಕೆ ತಾಂಕ ಹರವರ್ ಗಯ್ಯ ನಾನ ಇಹಾ ಸುಖವಾಗೆ ಮುಖುಜಲ ಸಾಂಗ ಸಂತನ ಕ ಪಯ್ಯ ಜೈ ಶ್ರೀ ಮಹಲ್ಲಾ ಪಂಜಮಾ ಕರ ತೀಜಾ ದುಪದೇ ಇಕ ಓಂಕಾರ ಸತ್ಗುರ್ ಪ್ರಸಾದ ದಿಯೋ ಸಂದೇಶ ರೋ ಕಹಿಯೋ ಪ್ರಕಿಯೋ